ಅಂಗಂ ಕೃತಂ. ತತಃ ಯದಾ ಮಮ ಉಪಾಂತ್ಯ ಚಕ್ರಂ ಸಮಾಪ್ತಂ ತದಾ ಆವಾಮುಬಹು ಪ್ರಸನ್ನೌ ಆಸ್ವ ಯತ್ ಆಮ್ ಅದ್ಯ ಕೀರ್ತಿಮಾನಂ ಭಂಗಂ ಜಾತಂ ತಥಾ ಚ ಆವಾಭ್ಯಾಂ ಉಭಾಭ್ಯಾಮೇವ ತತ್ ಭಗ್ನಂ. ಯತೋ ಹಿ ತಸ್ಮಿನ್ ಸಮಯೇ ಸ್ಪರ್ಧಾಯಾಂ ಪ್ರತಿದ್ವಂದ್ವಿತಾ ಭವತಿ ಏವ, ಪರಂತು ಆವಾಭ್ಯಾಂ ಪೂರ್ವಮೇವ ನಿಶ್ಚಿತಮಾಸೀತ್. ತತಃ ಪೂರ್ವಂ ಯದಾ ಆವಾಂ ಸೌದಿ ಅರೇಬಿಯಾ ದೇಶಂ ಗತವಂತೌ ಸ್ಪರ್ಧಾಂ ಕರ್ತುಂ ತದಾ ತತ್ರಾಪಿ ಆವಾಂ ಸಹವಾಸಿನೌ ಆಸ್ವ. ತತ್ರಾಪಿ ಆವಾಂ ಚರ್ಚಾಂ ಕೂರ್ವ ಯತ್ ಭಾರತಸ್ಯ ಧಾವನ ಕ್ರೀಡಾ ಅಗ್ರೇ ನೇತವ್ಯಾಸ್ತಿ ಸಚ ಆವಯೋಹ ಏವ ಹಸ್ತೆ ಅಸ್ತಿ ಆವಾಂ ಯತ್ ಕರಿಷ್ಯಾವಹ ತದೇವ ಅನ್ಯಾನ್ ಪ್ರೇರಯಿಷ್ಯತಿ. ಪ್ರಧಾನಮಂತ್ರಿ ಗುರಿಂದರ್ ವೀರಃ ಕಿಂ ವಕ್ತುಮಿಚ್ಛತಿ. ಗುರಿಂದರ್ ವೀರಃ ಆವಾಂ ಕಿಂ ಕುರ್ಮಃ,